ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಆಶಾ ಪ್ರಕಟಿತ ಯತ್ ನವದಿಲ್ಲ್ಯಾಂ ವಿಶ್ವನೇತೃಭಿಃ ಸಮ್ಮಿಲಿತಂ ಶ್ವಸ್ತನಾದಾರಭಮಾಣಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ವೈಶ್ವಿಕ ಕಲ್ಯಾಣಸ್ಯ ಆಕಾಂಕ್ಷಯಾ ಸಹ ಸಕಾರಾತ್ಮಕ ಚರ್ಚಾಯಾಃ ಆಧಾರೋ ಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ರೂಸ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ದ್ವೈಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ಇತಸ್ಯ ವಿವಿಧ ವಿಷಯೇಷು ಚರ್ಚಾಂಚ ವಿಧಾಸ್ಯತಿ. ರಾಷ್ಟ್ರೀಯ ರಾಜಧಾನ್ಯಾಂ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ಆರಂಭಃ ಅಭವತ್. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಬ್ರಿಕ್ಸ್ ಸಂಸ್ಥಾಯಾಃ ವಿಂಶತಿ ವರ್ಷಾಣಿ ಪೂರ್ತೌ